ಲಾಂಗ್ಹೆಲ್ಲೊ ಎ ಪ್ರಾನ್ ಲಾಂಗ್ಹೆಲ್ಲೊ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅರ್ನಿ ವಾಂಗ್ ತ ಮಿನಿಟ್ ಫೋಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆ ಮೇರಾ ಪುಥೋತ್ ಪಾಂಗ್ಸಾಮ್ ಥುವಾನ್ಸಿ ಲಾಂಗ್ ಜು ನೈಂಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲ್ಲೊಂಗ ಮತ್ಸಿ ಪಾಂಗ್ಸಾಮ್ ನೈಂಜಿ ಕಪ್ರೆಗ ಅಫುಲೆ ಅಲ್ಲೊಂಗ್ ಜೊಂಗ್ಸಿ ಲಾಂಗ್ ಪೆ ಜೊಯ್ ಥು ಪುಲೋತಂತೆ ಲಬಂಗ್ ಸುವಾ ಲಾಂಗ್ ಚೆಹೋ ಥು ದೆತ್ ತಹಾಯ್ ডংকল আপেন লাং তু আকুং আরায়ালং লাং পাচি তিবক লং লে দেত নাই যে জং সি লাং চি তিবক দো পুলোতাং তে লাবাং সাদিম লং ব্লিচিং পাউডার মতে আদুক রিক পেন তাই নাই যে নিঞ্চি বিক থা কি জোন আলাং কি বি আলাং বং মতে আফুলে কাইকে তা দিব্যার নাই যে লাং কাচু এন আহুতা ইরি পেন চি ফুবক নাং নে আবে কি দিং কে থন তাং আহার লুং আসন পেন সি লাং চোসক নাই যে